ಕತ್ತಿ ಕತ್ತಿ ಪದನಿ ಸನಿದ ತಣತ ಜಂ ತಪ ಜೋಡತ ಜಂ ಜಂ ಪದನಿ ಪದ ಪ ಜಂ ತ ಜಂ ಪಮ ತಣಗು ಜಂ ಜಂ ಪಮ ಪದಿಂ ತಗಿಟ ನಿಧಮ ಜಂ ತರಿತ ಸನಿದ ಕುಕುಂ ತಗಿಟ ಗರಿಣಿ ತ ಜಂ ಪದನಿ ತತ ಜಂ ತರಿಗಮ ತಗಿಟ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತ ಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿ ನೀದ ತದಿಗಿಣತು ಸರಿಗಮ ಪದ ನೀ ತಡಿತ ನೀದ ತದಿಗಿಣತು ಜಿಗತ